ಬುದುರು ಮುಂಡಾಯ ಮರ್ಜಂಗ್ ಹಗಲ ಹಜಿದಂಬದುಂಜಾಯ್ ಅಜರ ತುಮಕಜ್ಞ ಮುಂಡಾಯ್ ಮಚಂದರ್ ಅವಸಾಜ ಮುಂಡಾಯ್ ಮಚಂದರ್ ಗೇ ಮಗಜ್ಞ ಮುಂಡಾಯಿರ್ ಬೆಲ್ಲ ಸಿಂತಿ ಗೇ ಅಲ್ಸಾ ಬೇಲ್ ಮಚ್ಚು ಬರದ ಅಜರ ತುಂಡ ಚೇಸೇನ್ ನಫಿಸಾಯ್ ತೋಯ್ ಅಮದು ಮರಿಯನ್.

ಅಮ್ಮತೆಂಬ ಸೇನ್ ಬರ್ಮ ಅಲಿ ಬರ್ಮ ಎಲ್ಲಿ ಬರ್ಮ ಮಗ್ಗದ ಸೇನ್ ಬರ್ಮ ಯಾಜರು ಟ್ರಾಬಿಜೋ ಯಾಜರು ತುಂಡತೆ ಸೇನ್ ಮುಚ್ಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರಿಯನ್ ಅದ್ನ.